ನನಿ ತಿಂದ ರಥಗಳ ಚಳಿ ತಂದ ನನಿ ತಿಂದ ರಥಗಳ ಚಳಿ ತಂದ ಧುಳಿ ಕಾತಿ ಚಮ ತಮ ದಡೆ ಕಾತಿ.

0: ಚುನಾಯಿತ ಕಕ್ಷ ಸಂಚಾಲನ ಸಂಬಂಧಿ ಚಿಂತನ
1: ಅದಳಿಸುವ ಗ್ರಹಿ ಮಹಾನುಭಾವರು ಯಾತ್ರ ವ್ಯವಸ್ಥಾ ಕಾರ್ಯನಿಭಾತ ಪ್ರಭಾವರು ಸೇವಾ ಪ್ರಾಪ್ತಿಗೆ ಸಹಜೀಕರಣಗಳಾಗಿ ನಾಗರಿಕ ಸಹಾಯಕ ಕಕ್ಷ ಸಂಚಾಲನ ಮುಖ್ಯ ಕಕ್ಷಬಾದ ಮುಖ್ಯ ಸೇವಾರು ಪ್ರಾಪ್ತಗೊಂಡ ಸಹೇಶ ಸೇವಾ ಪ್ರಾಪ್ತಿಗಳಾಗಿ ನಾಗರಿಕ ಸಹಾಯಕ ಕಕ್ಷದ ಸಂಪರ್ಕ ಲಾಭ ಅನುರೋಧ ಕರಿ ಸೇವಾ ಪ್ರಾಪ್ತಿನ ಪ್ರತಿಕ ಪ್ರಲೋಭನ ನಗರಿ ಅಥವಾ ಸೇವಾ ಲಿನ ಹಾರ್ದಿಕ ಅಪೀಲ್ ಕರ್ದಶನ್ ಸೇವಾ ಪ್ರಾಪ್ತಿನ ಕುನಿ ಗುಣಾಸು ಆಯ್ನ ಗುಣಾಸು ಕುನಿ ಅಧಿಕಾರ ಕಾರ್ಯಾಲಯ ಪ್ರಮುಖ ಸೂಚನೆ ಸಂಪರ್ಕ ಲಾಭ
0: ಕೋಸ್ತಿ ಪಾಟಿ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಬಿರಾಜ್ಮಾನ.

0: ನಾಗರಿಕ ಸಾಹಿತ ಕಕ್ಷ ಸಂಚಾಲನೆಗೆ ಸಂಬಂಧಿ ಸೂಚನೆ.
1: ಅದಳಿಸುವ ಗ್ರಹ ಮಹಾನುಭಾವರು ಯಾತತ್ ವ್ಯವಸ್ಥಾ ಕರಡಿಬಾಟ ಪ್ರಭಾವಿ ಶಿರ ಪ್ರಾಪ್ತಿಗೆ ಸಹಜಿಕೊಂಡಿಲ್ಲಾಗಿ ನಾಗರಿಕ ಸಾಹಿತ ಕಕ್ಷ ಸಂಚಾಲನ ಕೊರಿಯೋ ಉಕ್ತ ಕಕ್ಷಬಾಟ ಮುಚ್ಚಿಕ ಸೇವಾಹರು ಪ್ರಾಪ್ತಗೊಂಡ ಸ್ಪಷ್ಟ ಶಿರ ಪ್ರಾಪ್ತಿಗಾಗಿ ನಾಗರಿಕ ಸಾಹಿತ ಕಕ್ಷದ ಸಂಪರ್ಕ ಲಗ್ನ ಅನುರೋಧ ಕರೆಯ ಸೇವಾ ಪ್ರಾಪ್ತಿಮ ಕೃತಿಕ ಪ್ರಯೋಜನ ನಗರಿ ಆಫೂ ಸೇವಾ ಲಿನ ಹಾರ್ದಿಕ ಅಪೀಲ್ ಕೊಡುತ್ತಾರೆ. ಸೇವಾ ಪ್ರಾಪ್ತಿಮ ಕುರಿ ಘನಾಶಯ ರಾಷ್ಟ್ರೀಯ ಅಧಿಕಾರ ಕಾರ್ಯಾಲಯ ಪ್ರಮುಖರ ಕೃಷಿ ಸಂಪರ್ಕ ಲಗ್ನ ಸ್ಪಷ್ಟಪಡಿಸ.
0: ಕೊಚ್ಚಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಬಿರಾಜ್ಮಾನ. मौसम सम्बन्धी सही सूचना प्राप्त गरौं, सुरक्षित भविष्य निर्माण गरौं, मौसम तथा जलवायु सम्बन्धी सूचना लिने र दिने गरौं, मौसम पूर्वानुमानको जानकारी नियमित रूपमा लिने गरौं, प्राकृतिक विपद जोखिम न्यूनीकरण सचेत बनाऊ, जलवायु परिवर्तनका असर घटाउन सामूहिक प्रयास गरौं, वन संरक्षण वृक्षारोपणमा सक्रिय सहभागिता जनाऊ, ऊर्जा बचत र स्वच्छ ऊर्जाको प्रयोग बढ़ाऊ, वातावरण प्रदूषण नियन्त्रणमा जिम्मेवार बनाऊ, वातावरण संरक्षण गरौं, जीवन रक्षा गरौं।
2: आन्तरिक मामिला तथा कानून मन्त्रालय कोशी प्रदेशद्वारा जनहितमा जारी सन्देश।